ಎಲ್ಲಾ ಪೈಲ ಆಸುರಸಂಗ ಆರ್ಣರಾಮಹಮಾರ ಕಳ್ಕಾರಮಯ್ಯ ರಾಮ್ ಪೇಯಾರ ನಾಳೆ ಅಲಾಖನ ಲಖಿಯೇ ಮೂಲೆ ಗೋರ್ಮುಖ ಲಖ ವಿಚಾರಾಹೇ ಗೋರ್ಮುಖ ಸಾಧು ಶರಣ ತುಮಾರಿ ಕರ್ ಕೃಪಾ ಪ್ರಪಾರ ಉತಾರಿ ಅಗ್ನ ಪಾಣಿ ಸಾಗರ ಅತ ಗಹಿರಾ ಗುರ ಸದ್ಗುರ ಪಾರ ಉತಾರಾಹೇ ಮನ್ಮುಖ ಅಂದಲೇ ಸೋಜೀ ನಾಹೀ ಆವೇ ಜಾಯ ಮರೇ ಮರ ಜಾಹಿ ಪೂರ್ವ ಲಿಖಿಯ ಲೇಖನ ಮಿಟೈ ಜಮದರ್ ಅಂಧ ಖುವಾರಾಹೇ ಏಕ ಆವೇ ಜಾವೇ ಕರ ವಾಸನ ಪಾವೇ ಕಿರ್ತ ಕೇ ಬಾಂಧೇ ಪಾಪ ಕಮಾವೇ ಅಂದಲೇ ಸೋಜೀ ಬೂಜನ ಕಾಯೀ ಲೋ ಪೂರಾ ಅಹಂಕಾರಾಹೇ ತಿರ್ ಬಿನ್ ಕ್ಯಾ ತಿಸ್ ತನ ಸೀ ಗಾರಾ ಪಾರ ಪೇ ರಾತೀ ಖಸಮ ಸಾರಾ ಜ್ಯೋ ಬೇಸವಾ ಪೂತ ಬಾಪ ಕೋ ಕಹಿಯೇ ತ್ಯೋ ಫೋಗಟ ಕಾರ ವಿಕಾರಾಹೇ ಪ್ರೇತ ಪಿಂಜರ ಮೇ ದುಃಖ ಕನ್ಹೇರೇ ನರ್ಕ ಪಚೇ ಅಗಿಆನ ಅಂಧೇರೇ ತರಮರಾಯ ಕೀ ಬಾಕೀ ಲೀಜೇ ಜಿನ ಹರ ಕಾ ನಾಮ ಸಾರಾಹೇ ಸೂರ್ಜ ತಪೇ ಅಗ್ನ ಬಿಖ ಚಾಲಾ ಅವತ ಪಶು ಮನಮುಖ ಬೇತಾಲಾ ಆಸಾ ಮನಸಾ ಕೂಡ ಕಮಾವೇ ರೋಗ ಬುರಾ ಬುರೇ ಆರಾಹೇ ಮಸ್ತಕ ಭಾರ ಕಲ್ಲರ ಸಿರ ಪಾರಾ ಕ್ಯೋ ಕರ ಪವಜ ಲಂಘ ಸಪಾರಾ ಹರಗುರ ಭೋಯತ ಆದಿ ಜುಗಾದಿ ಆರಾಮ ನಾಮ ನಿಸ್ತಾರಾಹೇ ಪುತ್ರ ಕಲತ್ತರ ಜಗೇತ ಪ್ಯಾರಾ ಮಾಯಾ ಮೋ ಪಸರಿಯಾ ಪಾಸಾರಾ ಜಂಕೇ ಫಾಹೇ ಸದಗುರ ತೋಡೇ ಗುರ್ಮುಖ ತತ್ ವಿಚಾರಾಹೇ ಕೂಡ ಮುಠೀ ಚಾಲೇ ಬೋ ರಾಹಿ ಮನ್ಮುಖ ದಾಜೇ ಪಡ ಪಡ ಪಾಹಿ ಅಮೃತ ನಾಮ ಗುರು ವರದಾನಾ ನಾಮ ಜಪೋ ಸುಖ ಸಾರಾಹೇ ಸದ್ಗುರು ತುಠಾ ಸದ ರಿಡಾಯೇ ಸದ್ಗು ಮೇಟೇ ಮಾರ್ಗ ಪಾಯೇ ಕಂಡಾ ಪಾಯೇ ನಾ ಗಡ್ಡೈ ಮೂಲೇ ಜಿಸ್ ಸದ್ಗುರು ರಾಖಣ ಹಾರಾಹೇ ಖೇಹೂ ಖೇರಲೇ ತನ ಚೀಜೇ ಮನ್ಮುಖ ಪಾತ್ರ ಸೈಲ ನಾ ಪೀಜೇ ಕಾರಣ ಪಲಾಪ ಕರೇ ಬೋ ತೇರೇ ನರ್ಕ ಸುರ್ಗ ಅವತಾರಾಹೇ ಮಾಯಾ ಬೇಹ ಪೋಯಂಗ ಮನಾಲೇ ಇನ್ ದುಬ್ಧಾ ಕರ ಬಹುತೇ ಗಾಲೇ ಸದ್ಗುರು ಬಾಜೋ ಪ್ರೀತ ನ ಉಪಜೇ ಭಗತ ರತೇ ಪತಿ ಆರಾಹೇ ಸಾಕ್ತ ಮಾಯಾ ಕೋ ಬೋ ತಾವೇ ನಾಮ ಸಾರ ಕಾ ಸುಖ ಪಾವ ಹೈ ತ್ರಿಯೋ ಗುಣ ಅಂತರ ಖಪೇ ಖಪಾವ ಹೈ

ರಿಹಿ ಕೇಶ ಗೋವರ್ಧನ್ ತಾರಿ ಮುರಳಿ ಮನೋಹರ್ ಹಾರ ರಂಗ ಮೋಹನ್ ಮಾಧವ ಕೃಷ್ಣ ಮೋರಾರೆ ಜಗದೀಶ್ವರ ಹರ ಜೀವ ಅಸುರ ಸಂಹಾರೆ ಜಗಜೀವನ್ ಅವನಾಶಿ ಠಾಕುರ ಕಡ್ಕಡ ವಾಸಿ ಹೈ ಸಂಗ ತರಣಿ ತರ ಈಸ್ ನರಸಿಂಗ ನಾರಾಯಣ.